0: ತಗಿಡದ
1: ಥ್ಯಾಂಕ್ ಯು
0: ನಿಮ್ ತಗಿಡದಿ
1: ಶವ
0: ತತ್ತ ತಗಿಡ ತಿಮಿದ ಕಿಕ್ಕಿ ಗಿಡದ ರೊಂಬ ಸಿಕ್ಕುದ

ಪದವಾಕ್ಯ ಮಹಾಧಿನೇತ್ರೀ ಶ್ರೀ ಕೃಷ್ಣ ಮಾರಿ ಕಿವಿಜೇ ತವ ಸುಪ್ರಭಾತಂ ಮಲ್ಲೀಶ.

ಸಮಾಜೇ ಸುಮಂಗಳಂ ತಸ್ಮಾತ್ ಪಂಚಕೃತ್ಯ ಯಾ ಶರೀರ ತಲವಾಸಿನಿ ಕುಂಡಲಿನೈ ಚ ಬಾಲಾಯೈ ಕೃಷ್ಣ ಮಾರ್ಗೇ ಸುಮಂಗಳಂ ರೌದೈಶ್ಚ ದ್ರಾವಿಡೈ.

ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಃ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಗೇ ಸುಮಂಗಳೌ ಶ್ರೀನಗೇಶಯ ಇಂದ್ರೇಣ ಸದಾಚಿತ ಕದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೇ ಸುಮಂಗಳಂ ಸುಪ್ರಭಾತ ಪ್ರಪದ್ದಿವ್ಯಾಂ ಮಂಗಳ